ಮಾತ ಪೂರಿ ಅಮೃತ ಜಾಕಿ ಇದರೆಷ್ಟ ದಾರ್ಶನ ಬೇಕು ಉದರ್ಶ್ರೇಷ್ಠ ಚರಣ ಕಮಲ್ ಜಾಕೆ ರೂಪ ಸಫಲ ದಾರ್ಶನ ಸುಂದರ ರೂಪ ತಾನ ಸೇವಾ ಸೇವಕ ಪರವಾನ ಅಂತರ್ಜಾಮಿ ಪರ್ ಪ್ರಧಾನ ಜಯಸಮಾನ ಬಸೇಸ ಹೋತ ನಿಹಾಲ ತಾಕೆ ನಿಕಟನಾಯ ಆವತ.